0: 1,000 vacant positions. On law and order, special anti-rowdy squads have been formed across police circles. And for Bengaluru's infrastructure, 2,000 crore rupees has been sanctioned for road improvements. The message from the new administration is clear. Welfare must continue, but growth, jobs and infrastructure must now move faster.
1: So, vidhi illade janakke navu swalpa circulation agli duddu anta kottu. But still, we are not stopped development. We are managing, we will manage. ತಿರ್ಗ ನಾನು ಎಲ್ಲ ಎಮ್ ಎಲ್ ಎಸ್ಗೆ ಹೇಳಿದ್ದೀನಿ ಯಾವ ರೀತಿ ನಾವು ಮಾಡ್ತೀವಿ ಅಂತ. ಎಲ್ಲರಿಗೂ ಒಂದು ನಂಬಿಕೆ ಬಂದಿದೆ. ವಿಲ್ ಕಮ್ ಅಪ್ ದಿಸ್ ಆರ್ ದ ಚಾಲೆಂಜಸ್. ಕನ್ವಿನ್ಸ್ ದಿ ಪೀಪಲ್, ವಿಲ್ ನಾಟ್ ಕನ್ಫ್ಯೂಸ್ ದಿ ಪೀಪಲ್, ವಿಲ್ ಕನ್ವಿನ್ಸ್ ದಿ ಪೀಪಲ್ ಆ್ಯಂಡ್ ವಿ ಹ್ಯಾವ್ ಎ ರೋಡ್ ಮ್ಯಾಪ್. ಸಿ ನಾನು ಏನು ಅನೌನ್ಸ್ ಮಾಡಿದ್ದೀನಿ, ಆರ್ಥಿಕ ಪರಿಸ್ಥಿತಿನ ಗಮನದಲ್ಲಿ ಇಟ್ಕೊಂಡೇ ಮಾಡಿದ್ದೀನಿ. ನಂಬರ್ ಒನ್, ಯಾವ್ದು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಅದು ಮಾತ್ರ ಮಾಡಿದ್ದೀನಿ. ಸೊ ಹಂಗೆ ಏನು ಮಾಡ್ಬೋದು, ಈಗ ಭೂ ಗ್ಯಾರಂಟಿ ಎಲ್ಲರಿಗೂ ಖಾತ, 26 ಲಕ್ಷ ಮನೆಗೆ ಬೆಂಗಳೂರು ಸಿಟಿಲಿ ಮನೆ ಬಾಗಿಲು ಖಾತ ಹೋಗ್ತಾ ಇದೆ. ಎಲ್ಲರಿಗೂ ಕೂಡ ಈ ಖಾತ ಮಾಡಿಕೊಡ್ತಾ ಇದ್ದೀವಿ, ಎಲ್ಲರೂ ಕೂಡ ಪೋಡಿ ಮಾಡಿಕೊಡ್ತಾ ಇದ್ದೀವಿ, ಎಲ್ಲರೂ ಕೂಡ ದಾಖಲೆಗಳನ್ನು ಒದಗಿಸ್ಕೊಡೋದು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ. ಕಂದಾಯ ಗ್ರಾಮ ಕ್ರಿಯೇಟ್ ಮಾಡಿದ್ದೀವಿ, ಭೂಮಿನ ವಿಲೇಜ್ಗಳನ್ನೆಲ್ಲ ಎಕ್ಸ್ಟೆನ್ಷನ್ ಮಾಡಿ ಅದನ್ನು ರೆವಿನ್ಯೂಗೆ ತಂದಿದ್ದೀವಿ. ಇಡೀ ರಾಜ್ಯದ ಎಲ್ಲ ರಸ್ತೆಗಳನ್ನು ಯಾವ್ಯಾವ ರೆವಿನ್ಯೂ ರಸ್ತೆ ಇತ್ತು ಅದನ್ನೆಲ್ಲ ಗೌರ್ಮೆಂಟ್ ರಸ್ತೆ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದೀನಿ. ಸೊ ಹಂಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಇದು 25, 30, 40 ವರ್ಷದಿಂದ ಈ ಸಮಸ್ಯೆನ ಬಗೆಹರಿಸಲಿಕ್ಕೆ ಆಗಲಿಲ್ಲ. ಇಂಥ ಅನೇಕ ಸಮಸ್ಯೆಗಳನ್ನು ಇವತ್ತು ನಾವು ಬಗೆಹರಿಸ್ತಾ ಇದ್ದೀವಿ. ಆನ್ಲೈನಲ್ಲಿ ಬೇಡ, ಆಫ್ಲೈನಲ್ಲೇ ನಿಮಗೆಲ್ಲ ಖಾತೆಗಳನ್ನ, ಬೆಂಗಳೂರು ನಗರದ 26 ಲಕ್ಷ ಖಾತೆಗಳು ರೆಡಿ ಇದೆ. ಎಲ್ಲ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಸ್ಕ್ಯಾನ್ ಮಾಡಿಸ್ಬಿಟ್ಟಿದ್ದೀನಿ, ನಾನು ಡಿಜಿಟಲೈಸ್ ಮಾಡಿಬಿಟ್ಟಿದ್ದೀನಿ. ಎಲ್ಲರೂ ಕೂಡ ಕಂಪ್ಲೀಟ್ ಅವ್ರ ಫೋನಲ್ಲೇ ಅವ್ರ ದಾಖಲೆಗಳನ್ನು ನೋಡ್ಕೋಬೋದು, ಮನೆ ಫೋಟೋ ನೋಡ್ಕೋಬೋದು, ಖಾತೆದಾರರ ಫೋಟೋ ಮಾಡ್ಕೋಬೋದು ಅಂತ. ಇದು ಆಲೋಚನೆ ಮಾಡಿರಲಿಲ್ವಾ? ಇದನ್ನ ನೋಡಿಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅವರು ಏನು ಎಂಥ ಸ್ಕೀಮ್ ಮಡ್ಡಿಕೆ ಮಾಡೋಣ ಅಂದ್ಬಿಟ್ಟು ನಮ್ಮ ಆಫೀಸರ್ಸ್ನ ಕರೆದು ಅವರು ನಮಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸೋರೆ. ಸೊ ಅದಕ್ಕೆ ವಾಟ್ ಎವರ್ ಐ ಸ್ಪೀಕ್ ನಮ್ಮ ಆಫೀಸರ್ಸ್ ಕ್ಲಿಯರಾಗಿ ಹೇಳಿದ್ದೀನಿ, ನೀವು ಹೇಳೋದು ನನಗೆ ಗೊತ್ತಿದೆ. ಅದು ಇನ್ನು 3 ತಿಂಗಳು ಲೇಟ್ ಆಗ್ತದೆ, ಈ SIR ಮುಗಿಬೇಕು. ಅದು ಫಸ್ಟು ನಾವೇನು ಈ ಸ್ಕ್ಯಾನ್ ಮಾಡಿಸಿದ್ದೀವಿ ಡಾಕ್ಯುಮೆಂಟ್ಸು, ಏನು ಇದನ್ನು ಡಿಸಿಷನ್ ತೊಗೊಂಡಿದ್ದೀವಿ, ಇದು ರೆಕ್ಟಿಫಿಕೇಷನ್ ಟೈಮ್ ಇದು. ಸೊ ಅದಕ್ಕೆ ನಾವು ಟ್ರಾನ್ಸ್ಪರೆನ್ಸಿ ಆ್ಯಕ್ಟು ಮತ್ತು ಇ ಗವರ್ನೆನ್ಸು ಇದೆಲ್ಲ ಸ್ವಲ್ಪ ಹೆಚ್ಚಿಗೆ ಒತ್ತನ್ನು ಕೊಟ್ಟಿದ್ದೀವಿ. ಇ ಗವರ್ನೆನ್ಸ್ ಡಿಪಾರ್ಟ್ಮೆಂಟು ಇದನ್ನೆಲ್ಲ ಕಂಪ್ಲೀಟ್ ಪ್ರತಿಯೊಂದು ಡಾಕ್ಯುಮೆಂಟೇಷನ್ ಪಕ್ಕ ಮಾಡಬೇಕು ಅಂತ. ಒಂದು 3 ತಿಂಗಳು ಆದಮೇಲೆ ಇದು ರೆಕ್ಟಿಫೈ ಆಗ್ತದೆ. ಪ್ರತಿ ತಾಲೂಕು ಲೆವೆಲ್ ಆಫೀಸರು ಪ್ರತಿ ಪಂಚಾಯತಿಗೆ ವಾರಕ್ಕೊಂದಿನ ಅವ್ನು ಕಂಪಲ್ಸರಿ ಅವ್ನು ಹೋಗಬೇಕು ಅಂತ ಮಾಡ್ತಾ ಇರೋದು ಇದಕ್ಕೋಸ್ಕರವೇ, ಜನಕ್ಕೆ ಹತ್ರ ಆಗಬೇಕು ಅಂತ. ಏನಾದ್ರು ಸಮಸ್ಯೆ ಇತ್ತಂದರೆ ಕಂಪ್ಲೇಂಟ್ ಹೇಳಬೇಕು. ನೀವು ಮೀಡಿಯಾವರಲ್ಲ ಇರ್ತೀರ, ನಿಮ್ಮ ಮುಂದೆ ಹೇಳ್ದಂಗೆ ಇರಬೇಕು, ಜನ ಕ್ವಶನ್ ಮಾಡಬೇಕು. ನಿನ್ನೆ ನಾನು ಹೋಗಿದ್ದೆ ಬೆಳಗ್ಗೆ ಅಷ್ಟೊತ್ತಿಗೆ, 7 ವರ್ಷ 8 ವರ್ಷ 9 ವರ್ಷದ ಮಕ್ಕಳು ಕೆಲಸ ಮಾಡ್ದೆ. ಅವ್ನು ಪೊಲೀಸ್ ಅವ್ನು ಹೇಳ್ತಾನೆ ನನಗೆ, ಪೊಲೀಸ್ ಆಫೀಸರು, ಸರ್ ಅದು ಲೇಬರ್ ಡಿಪಾರ್ಟ್ಮೆಂಟ್ ಅಂತ. ಅಂದರೆ ಈ ಇಸ್ ನಾಟ್ ಟು ರೆಡಿ ಟು ಟೇಕ್ ಅಪ್ ದಿ ರೆಸ್ಪಾನ್ಸಿಬಿಲಿಟಿ. ಆ 8 ವರ್ಷ 9 ವರ್ಷದ ಮಕ್ಕಳ ಕೈಯಲ್ಲಿ ಅಲ್ಲಿ ಕ್ಲೀನ್ ಮಾಡಿಸ್ತವ್ರೆ ಅನ್ನೋದನ್ನ ಅವನಿಗೆ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ. ಆಮೇಲೆ ಎಲ್ಲ ಅರೆಸ್ಟ್ ಮಾಡಿ ಎಲ್ಲ ತೆಗೆದು ತೀರಿಸಿ ಮಾಡವನೆ. ಹಂಗೆ ನಮ್ಮ ಆಫೀಸರ್ಸು ಎಲ್ಲ ಸ್ಕಿಪ್ ಆಗ್ಬಿಡ್ತಾರೆ. ಆಲ್ಮೋಸ್ಟ್ 45 ಲ್ಯಾಕ್ಸ್ ಟು 50 ಲ್ಯಾಕ್ಸ್ ವೋಟರ್ಸ್ ಹ್ಯಾವ್ ಬೀನ್ ಲೆಫ್ಟ್ ಔಟ್. ನೌ ದಿ ಆಪರ್ಚುನಿಟಿ ಇಸ್ ಬೀನ್ ಗಿವನ್. ಅದಕ್ಕೆ ನಾನು ಐ ಟುಕ್ ಎ ಬಿಗ್ ಡಿಸಿಷನ್ ದಟ್ ವಿಲ್ ಗಿವ್ ದೆಮ್ ಆಕ್ಯುಪೆನ್ಸಿ ದಿಸ್ ಒನ್ ರೆಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಟು ಸಪೋರ್ಟ್ ದೇರ್ ಡಾಕ್ಯುಮೆಂಟ್. ಆ್ಯಂಡ್ ಗೌರ್ಮೆಂಟ್ ಈಸ್ ವೆರಿ ಪ್ರೋ ಆಕ್ಟಿವ್ ಸಪೋರ್ಟಿಂಗ್ ದಿ ಎಲೆಕ್ಷನ್ ಕಮಿಷನ್. ವಿ ವಾಂಟ್ ಎವ್ರಿ ವೋಟರ್ ಟು ಹ್ಯಾವ್ ಇಟ್ಸ್ ರೈಟ್.
0: The government under DK is now looking beyond the guarantees. On the social welfare front, the government is targeting 5 lakh free house sites for the rural poor, along with housing for homeless SC/ST families. Technology is another major focus. The government has announced plans for India's first government AI university in Bengaluru, AI curriculum from class 6 onwards, and 5 global technology centers outside Bengaluru. The objective? To ensure that Karnataka's technology story is no longer restricted to Bengaluru.
1: I'm a chief minister. He's a businessman. Power project martidare illi. ಸಿಮೆಂಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ಬೇಕಾದಷ್ಟು ಪವರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇದ್ದಾರೆ. ಆ್ಯಸ್ ಎ ಚೀಫ್ ಮಿನಿಸ್ಟರ್ ಬಂದು ಈ ಲೈಕ್ ಟು ಕಾಲ್ ಆನ್ ಮಾಡಬೇಕು, ನಾನು ಬೇಡ ಅಂತ ಹೇಳೋಕ್ಕಾಗ್ತದ? ಕಾನೂನು ಪ್ರಕಾರ ಎಲ್ಲೋನು H1 ಏನಾರು ಇತ್ತು ಅಂದರೆ ಕಾನೂನು ಪ್ರಕಾರ ಬಿಸ್ನೆಸ್ ವೈ ಶುಡ್ ಐ ಸ್ಟಾಪ್ ಸಮನ್, ಹೌ ಕ್ಯಾನ್ ಐ ಸ್ಟಾಪ್ ಸಮನ್ ವೆನ್ ಇಸ್ ಎ ಗ್ಲೋಬಲ್ ಟೆಂಡರ್ಸ್ ವಿ ಆರ್ ಕ್ರಿಯಿಂಗ್ ದೇ ವಿಲ್ ಕಾಲ್. ಸೊ ಅವರು ರಾಜ್ಯದ ಮುಖ್ಯಮಂತ್ರಿನ ಭೇಟಿ ಮಾಡಬೇಕು ಅಂತ ಬಂದಾಗ ಐ ಶುಡ್ ನಾಟ್ ಸಿ ಫಾರ್ ಮೀ ಇನ್ವೆಸ್ಟ್ಮೆಂಟ್ಸ್ ಇಸ್ ಇಂಪಾರ್ಟೆಂಟ್. ನನಗೆ ನಮ್ಮ ಪಾರ್ಟಿಯವರು ಯಾರು ಕ್ವಶನ್ ಮಾಡಿಲ್ಲ, ರಾಹುಲ್

0: ಅಂದೇನು ಕ್ವಶನ್ ಮಾಡಿಲ್ಲ. ಅದು ಲೇಬರ್ ಡಿಪಾರ್ಟ್ಮೆಂಟು ಅವದೇ ಆದ ರೀತಿಲಿ ಹಿಂದೆ ವಿತೌಟ್ ಬ್ರಿಂಗಿಂಗ್ ಟು ದಿ ಕ್ಯಾಬಿನೆಟ್ ಅಂಡ್ ಟೇಕಿಂಗ್ ಫೈನಾನ್ಸ್ ಕನ್ಕರೆನ್ಸಿಂದ ಮಾಡಿದ್ರು. ಅದು ಎಲ್ಲ ನಮ್ಮ ಇಂಡಸ್ಟ್ರೀಸು ಬೇರೆ ಬೇರೆಯವರೆಲ್ಲ ಬಂದು ಇದ್ರ ಬಗ್ಗೆ ಮಾತಾಡಿದ್ರು. ನಮ್ಮ ಸ್ಟೇಟ್ಗೂ ಕೂಡ ಭಾಳ ದೊಡ್ಡ ಫೈನಾನ್ಷಿಯಲಿ ಎಫೆಕ್ಟ್ ಆಗ್ತಿತ್ತು. ಯಾರಿಗೆ ಮಿನಿಮಮ್ ಏಜಸ್ ಕೊಡಬೇಕು ಅದು ಕೊಡತ್ತಲ್ಲ, ನಮ್ದೇನು ಅಭ್ಯಂತರ ಏನಿಲ್ಲ. ಬಟ್ ಸೆಕ್ಟರ್ ವೈಸ್ ಏನೇನಿದೆ ಅದೆಲ್ಲ ಬೇರೆ ರಾಜ್ಯಗಳದ್ದು ಎಲ್ಲ ಕೂಡ ಗಮನದಲ್ಲಿಟ್ಕೊಂಡು ಅದು ರಿಯಾಕ್ಸಿನ್ ಮಾಡೋಕ್ಕೆ ಅದಕ್ಕೊಂದು ಕಮಿಟಿ ಫಾರ್ಮೇಷನ್ ಮಾಡಿದ್ದೀನಿ. ಅವ್ರು ಮಾಡಿಕೊಡ್ಲಿ, ಎಲ್ಲಿ ಯಾರಿಗೆ ಆರ್ತೆಯಿಂದ ಕೊಡಬೇಕು ಏನು ಅಂತ ಗಮನದಲ್ಲಿಟ್ಕೊಂಡು ಅದನ್ನು ಬಗೆಹರಿಸ್ತೀವಿ. ಅದಕ್ಕೆ ಏನೇನೋ ಪಾಲಿಸಿಗಳು ತರ್ತಾ ಇದ್ದೀನಿ, ಅದಕ್ಕೆ ಬೆಂಗಳೂರು ಸೌತ್ ಡಿಸ್ಟಿಕ್ ಅಂತ ಇಟ್ಟಿದ್ದೀನಿ ಹೆಸರನ್ನ. ಸೊ ಭಾಳ ದೂರ ಆಲೋಚನೆಯಿಂದ ಮಾಡ್ತಾ ಇದ್ದೀನಿ, ನೋಡೋಣ.
1: Next big push is manufacturing in Karnataka. An advanced manufacturing cluster in Doddaballapura, spread across more than 4,000 acres, has been proposed with an investment potential of around 20,000 crore rupees. The DK Shivakumar government is also pushing a dedicated textile policy, including a jeans park in Ballari. The larger objective is to take investment beyond Bengaluru and create jobs across Karnataka. Care is another key component of the government's roadmap. The plan includes tele-ICU facilities in all taluk hospitals aimed at taking specialist medical care closer to rural communities. The DK government has also launched the Gruha Arogya door-to-door screening initiative. The stated goal is preventive healthcare, identifying illnesses earlier instead of waiting until patients reach hospitals. But the government's ambitions go far beyond the first 100 days. Under its Mahasankalpa, Karnataka has set an ambitious target, a $1 trillion economy by 2037. Alongside economic growth, the government says it wants to eliminate poverty and school dropouts and bring malnutrition below 5%. And under the Navasankalpa, the government has laid out another set of targets. A proposed 1.5 lakh crore rupee capital investment over 500 days, the creation of 5 new metropolises outside Bengaluru, the acceleration of major water projects including Mekkedattu and the Upper Krishna Project 3, and the creation of 5 new Lal Bagh scale green spaces in Bengaluru.
0: ಇವತ್ತು ಕೂಡ ನಾನು ವಿರೋಧ ಪಾರ್ಟಿಯವ್ರಿಗಿರ್ಬೋದು ನಿಮ್ಗಿರ್ಬೋದು, ಒಬ್ರು ಕೂಡ ಯಾಕೆ ಈ ಥರ ಬರ್ದಿದ್ದೀರಿ, ಯಾಕೆ ಟೀಕೆ ಮಾಡಿದ್ದೀರಿ, ಇನ್ನೇನು ಹೇಳಿದ್ದೀರಿ, ಒಳ್ಳೇದು ಬರ್ದಿದ್ದೀರಿ, ಕೆಟ್ಟಬೇಕಾದಷ್ಟು ನಿಮ್ಮದೇ ಆದಂಥ ರೀತಿಯಲ್ಲಿ ಬರೆದಿದ್ದೀರಿ, ಅದು ನಿಮ್ಮ ಡ್ಯೂಟಿ ಅಂತ ನಾನು ಭಾವನೆ ಇಟ್ಕೊಂಡು ಮನಸ್ಸಿನಲ್ಲಿ ಒಂದು ಕಿಂಚಿತ್ತು ದ್ವೇಷದ ಭಾವನೆ ಕೂಡ ಇಟ್ಕೊಳ್ಳಿಲ್ಲ. ನಾನು ಮೊನ್ನೆ ಹೇಳಿದ್ದೀನಿ, ಎಲ್ಲೋ ಭಾಷಣದಲ್ಲಿ ಹೇಳಿದ್ದೀನಿ, ಐ ಬಿಲೀವ್ ಇನ್ ನಾಟ್ ರೀಡಿಂಗ್ ಹಿಸ್ಟ್ರಿ ಆರ್ ರೈಟಿಂಗ್ ಹಿಸ್ಟ್ರಿ, ಐ ಬಿಲೀವ್ ಇನ್ ಕ್ರಿಯೇಟಿಂಗ್ ಹಿಸ್ಟ್ರಿ. ಏನಾದ್ರು ಮಾತು ಹೊತ್ತು ಈ ರಾಜ್ಯಕ್ಕೆ ಏನಾದ್ರು ಒಂದು ನನ್ನ ಕೇಳಾದಂತ ಮಾಡಿ ಹೋಗ್ಬೇಕು. ಜನ ಕೂಡ ನನ್ನನ್ನು ನಂಬಿದ್ದಾರೆ, ಹೊಸ ಪೀಳಿಗೆ ಕೂಡ ನಂಬಿದೆ. ಸೊ ಕರ್ನಾಟಕದಲ್ಲಿ ನಾನೇ ನಂದೇ ಆದಂತ ಒಂದು ಕೊಡುಗೆನ ಕೊಟ್ಟು ಹೋಗ್ಬೇಕು, ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕು ಅನ್ನೋದು ನನ್ನ ದೃಢವಾದಂತ ಸಂಕಲ್ಪ. ಕರ್ನಾಟಕ ರಾಜ್ಯಕ್ಕೆ ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿದ್ದೆ 2-3 ಸತಿ. ಅವರು ಕೂಡ ಹೇಳ್ತಾ ಇದ್ರು, ಡಿಕೆ ಇಡೀ ದೇಶ ನಿಮ್ಮ ಕಡೆ ನೋಡ್ತಾ ಇದೆ, ಇಡೀ ಕಂಟ್ರಿ ಇಸ್ ಲುಕಿಂಗ್ ಅಟ್ ಯು, ಭಾಳ ಜನ ನಿಮ್ಮ ಹತ್ರ ಬರಬೇಕು ಅಂತಿದ್ದಾರೆ, ನೀನು ಯಾವ ರೀತಿ ಟ್ರೀಟ್ ಮಾಡ್ತೀಯೋ ಅಂತ. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ಬೇರೆಯವ್ರು ಬೇಕಾದಷ್ಟು ಜನ ಟೀಕೆ ಮಾಡಿದ್ರು, ಏನು ಹಿಂಗೆ ಮಾತಾಡ್ತೀಯ ಅಂತ ಅಂದ್ಬಿಟ್ಟು. ನಾನು ಹೇಳಿದೆ ಪ್ರೈಮ್ ಮಿನಿಸ್ಟ್ರಿಗೆ ಹೇಳಿದೆ, ಯು ಶುಡ್ ಬಿ ಲಾಜ್ ಹಾರ್ಟೆಡ್, ಆಗೋಗಿ ವಿವೇಕಾನಂದ ಒಂದು ಕಡೆ ಒಂದು ಮಾತು ಹೇಳ್ತಾನೆ, ಬಿ ಬೋಲ್ಡ್ ಹಾರ್ಟೆಡ್ ವಿನ್ ಯು ಆರ್ ಡಿಫಿಟೆಡ್, ಬಿ ಲಾಜ್ ಹಾರ್ಟೆಡ್ ವಿನ್ ಯು ಆರ್ ವಿಕ್ಟೋರಿಸ್ ಅಂತ. ಈಗ ನೀವು ಕರ್ನಾಟಕಕ್ಕೆ ಒಳ್ಳೇದಾಗಬೇಕಂದ್ರೆ ಹೃದಯ ಶ್ರೀಮಂತಿಗೆ ತೋರಿಸಿ ನೀವು ಸಹಾಯ ಮಾಡಬೇಕು ಅಂತ ಹೇಳಿದೆ. ಆಮೇಲೆ ಪೈ ಕೈ ಕೊಟ್ಕೊಂಡು ಅವ್ರು ಏನು ಹೇಳಬೇಕು ನನಗೆ ಸಂದೇಶ ಕೊಟ್ಟರು. ಕರ್ನಾಟಕ ಸಕ್ಸಸ್ ಆದಾಗ ಇಂಡಿಯಾ ಸಕ್ಸಸ್ ಆಯ್ತದೆ, ಇಲ್ಲಾಂದ್ರೆ ಇಂಡಿಯಾ ಸಕ್ಸಸ್ ಆಗೋದಿಲ್ಲ ಅಂತ ವಾಜಪೇಯಿ ಅವ್ರ ಮಾತನ್ನು ಅವ್ರಿಗೆ ನೆನಪು ಮಾಡಿಕೊಟ್ಟೆ. ಹಂಗೆ ಪ್ರತಿ ಹಂತದಲ್ಲೂ ಕೂಡ ಈ ಸಂದರ್ಭದಲ್ಲಿ ನನ್ನಿಂದ ಇದು ಸಾಧ್ಯ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ನಮ್ಮ ಹಿರಿಯ ಲೀಡರ್ಸು, ಇಟ್ ಮೇ ಬಿ ಸ್ಟಾರ್ಟಿಂಗ್ ಫ್ರಮ್ ಎಸ್ ಎಂ ಕೃಷ್ಣ, ಇಟ್ ಮೇ ಸಾವಿಕ್ರಮ್ ರಾಮಕೃಷ್ಣ ಹೆಗಡೆ, ಇಟ್ ಮೇ ಬಿ ದೇವೇಗೌಡ, ಆರ್ ಇಟ್ ಮೇ ಬಿ ಜೆ ಪಿ ಗೌರ್ಮೆಂಟ್, ಎನಿ ಒನ್, ಆಲ್ ಆಫ್ ದೆಮ್ ಆರ್ ಕಾಂಟ್ರಿಬ್ಯೂಟೆಡ್ ಇನ್ ದೇರ್ ಓನ್ ವೇ. ನಾನು ಯಾರ ಕಾಂಟ್ರಿಬ್ಯೂಷನ್ನ ಇಲ್ಲ ಅಲ್ಲಗೆಳೆದು ಅವ್ರು ಜಾಸ್ತಿ ಅವ್ರ ಕಡಿಮೆ ಅಂತ ನಾನು ಹೇಳಿಕ್ಕೆ ಸಾಧ್ಯವಿಲ್ಲ. ಕನಕಪುರ ತಾಲೂಕು ನಾನು ಬಂದಿದ್ದೀನಿ, ಯು ವಿಲ್ ನಾಟ್ ಬಿಲೀವ್, ಇಡೀ ನನ್ನ ಕ್ಷೇತ್ರದಲ್ಲಿ ಒಂದು ಇಂಡಸ್ಟ್ರಿ ಇಲ್ಲ, ಒಂದು ಯಾವುದೋ ಒಂದು ಸಣ್ಣ ಟೆಕ್ಸ್ಟೈಲ್ ಇಂಡಸ್ಟ್ರಿ ಒಂದು 1,000 ಜನ 2,000 ಜನಕ್ಕೆ ಕೆಲಸ ಕೊಟ್ಟದ್ದು ಒಂದು ಬಿಟ್ಟರೆ ಇಡೀ ಕನಕ್ಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಇಂಡಸ್ಟ್ರಿ ಇಲ್ಲ, ನಾಟ್ ಇವನ್ ಎ ಸಿಂಗಲ್ ಇಂಡಸ್ಟ್ರಿ. ಮೋದಿಯವರು, ನಾನು ಏನು ಮಾತಾಡಿದೆ, ರಾಜ್ಯಕ್ಕೆ ಮಾತಾಡಿದೆ, ದೇಶದ ಬಗ್ಗೆ ಮಾತಾಡಿದೆ, ಹ್ಯೂಮ್ಯಾನಿಟಿ ಬಗ್ಗೆ ಮಾತಾಡಿದೆ, ವಿವೇಕಾನಂದರ ಬಗ್ಗೆ ಮಾತಾಡಿದೆ. ಇಟ್ ಇಸ್ ಡಿ ಕೆ ಶಿವಕುಮಾರ್ ಅಂಡರ್ ಈಸ್ ಪ್ರೆಸಿಡೆನ್ಶಿಪ್ ತಂದು ಈ 5 ಪಂಚ ಗ್ಯಾರಂಟಿ ತರಕ್ಕೆ ನಾನೇ ಮೂಲ. ಸಿದ್ದರಾಮಯ್ಯನವರು 10 kg ಅನ್ನದ್ದು ಒಂದು ಹೇಳಿದ್ರು, ಮಿಕ್ಕಿದೆಲ್ಲ ನಾನೇ ರೆಡಿ ಮಾಡಿ ನಾನೇ ಕಾನ್ಸೆಪ್ಟ್ ಕೊಟ್ಟು ನಾನೇ ಹೇಳಿ ಮಾಡಿದ್ದು. ಇವತ್ತು ಬಸ್ಸಿಂದ ಇರ್ಬೋದು, ಬೇರೆ ಪ್ರಜಾಸೇವೆ ಇರ್ಬೋದು, ಭಾರತ್ ಜೋಡೋ ಯುವಕ ಸಂಘ ಇರ್ಬೋದು, ಈ ರಾಜ್ಯದ ಮೇಜರ್ 2 ಇರಿಗೇಷನ್ ಪ್ರಾಜೆಕ್ಟ್ಗೆ, ಕಾವೇರಿ ತುಂಗಭದ್ರಕ್ಕೆ ಒಂದು ಹೊಸ ರೂಪ ಕೊಟ್ಟಿದ್ದು, ಕೃಷ್ಣಾ ಯೋಜನೆಯಲ್ಲಿ ರೈತರಿಗೆ ಸುಮಾರು 70,000 ಎಕರೆ ಜಮೀನಿಗೆ ಒಂದು ಹೊಸ ಕನ್ಸೆಂಟ್ ಅಕ್ವಿಷನ್ ಮಾಡಿದ್ದು, ಇವೆಲ್ಲ ನಾನು ಪಟ್ಟಿ ಹೇಳ್ಕೊಂಡು ಕೂತ್ಕೊಂಡ್ರೆ ನೀವು ರಾತ್ರಿ ಎಲ್ಲ ಇಲ್ಲೇ ಇರಬೇಕಾಯ್ತದೆ. ಸೊ ಅಂಥದ್ದೆಲ್ಲ ಇದೆ. ಟೈಮ್ ಬಂದಾಗ ನಾನು ಹೇಳ್ತೀನಿ, ಏನು ತಲೆ ಕೆಡಿಸ್ಕೊಳಕ್ಕೋಗ್ಬಿಡಿ. ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗೇ, ಐ ಡೋಂಟ್ ಬಿಲೀವ್ ಇನ್ ರೀಡಿಂಗ್ ಹಿಸ್ಟ್ರಿ ಆರ್ ರೈಟಿಂಗ್ ಹಿಸ್ಟ್ರಿ, ಕ್ರಿಯೇಟಿಂಗ್ ಹಿಸ್ಟ್ರಿ. ಸೊ ಈ ಮೇಕೆದಾಟ್ ಯೋಜನೆ ನನ್ನ ಕನಸಲ್ಲ, ರಾಜ್ಯದ ಕನಸು. ರಾಜ್ಯ 177 TMC ನೀರು ಅವ್ರು ಕೊಡಲೇಬೇಕು. ದಟ್ ಈಸ್ ಎ ಸುಪ್ರೀಂ ಕೋರ್ಟ್ ಆರ್ಡರ್. ವೆದರ್ ಐ ಆಮ್ ದೇರ್, ವೆದರ್ ಎಕ್ಸ್1 ಇಸ್ ದೇರ್, ಎಷ್ಟು ಇಂಪ್ಲಿಮೆಂಟ್. ರೈತರ ಬದುಕಿಸ್ಲಿಕ್ಕೋಸ್ಕರ, ಬೆಂಗಳೂರಿಗೆ ಕುಡಿಯೋ ನೀರಿಗೋಸ್ಕರ, ಬೆಂಗಳೂರಿಗೆ ಎಲ್ಲ ಜನಕ್ಕೋಸ್ಕರ ಆ ಮೇಕೆದಾಟು, ಇಟ್ ಇಸ್ ಎ ಬ್ಯಾಲೆನ್ಸಿಂಗ್ ರಿಸರ್ವ್. ನಮ್ಮ ಸಕ್ಸಸ್ ಸ್ಟೋರಿ ಏನಪ್ಪ ಅಂತಂದರೆ, ಇನ್ ಮೈ ಟೆನ್ಯೂರ್ ಆ್ಯಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್, ಇರಿಗೇಷನ್ ಮಿನಿಸ್ಟರ್, ಐ ವಾಸ್ ಸಕ್ಸಸ್ಫುಲ್ ಇನ್ ಆಗಲೇ ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಆನ್ ತುಂಗಭದ್ರಾ ಬ್ಯಾಲೆನ್ಸಿಂಗ್ ರಿಸರ್ವರ್ಗೆ ಮತ್ತು ಮೇಕೆದಾಟು ಇದಕ್ಕೆ ಕೋರ್ಟ್ ಆಸ್ಗೆ. ಅಲ್ಲಿ 2 ರಾಜ್ಯ ಒಪ್ಪಂದ ಆಯಿತು, 3 ರಾಜ್ಯ ಒಪ್ಪಂದ ಆಯಿತು, ಇಲ್ಲಿ ಕೋರ್ಟ್ ಒಪ್ಪಿಕೊಳ್ತು, ನಮ್ಮ ವಾದನ ಒಪ್ಪಿಕೊಂಡು ಕೋರ್ಟ್ ಜಜ್ಮೆಂಟ್ ಬಂತು. ಸೊ ದೇ ಕಾಂಟ್, ಇಟ್ ಮೇ ಬಿ ಲಿಟಲ್ ಬಿಟ್ ಡಿಲೇಡ್ ಆನ್ ವೇರಿಯಸ್, ನಮ್ಮ ಫಾರೆಸ್ಟ್ ಕ್ಲಿಯರೆನ್ಸು ಮತ್ತೊಂದರಲ್ಲಿ ಸ್ವಲ್ಪ ಆಗ್ಬೋದು, ಬಿಟ್ಟರೆ ನೋ ಒನ್ ಕ್ಯಾನ್ ಸ್ಟಾಪ್.
1: 3 years ago, the Congress came to power in Karnataka with a promise of guarantees. Those guarantees remain the centerpiece of its welfare narrative, but with D.K. Shivakumar now completing his first 100 days as Chief Minister, the government's pitch is expanding. From guarantees to growth, from welfare to infrastructure, from Bengaluru to a more decentralized Karnataka, and from today's achievements to a much bigger promise of a $1 trillion Karnataka by 2037. The numbers are now on the government's report card. The next challenge is turning these announcements, investments and long-term targets into measurable outcomes on the ground. 3 years of Congress, 100 days of D.K. Shivakumar and a new political and economic roadmap for Karnataka.
2: Hello and welcome to Apple Park. I am so thrilled to be here today. Every day, people around the world rely on our products.
3: Siri AI can find what you need and get more done than ever. And it already works seamlessly with over 300,000 apps.
4: NDTV's big splash at Apple event. NDTV at Apple's biggest upgrade. NDTV app in Apple Global Showcase. NDTV makes it to the world's biggest tech moment. NDTV app is the most trusted. NDTV, when it really matters.
5: Thode mein zyada swaad ye hit to hai iski khas
6: baat. Wow mama, kya swaad hai?
7: Are mere raja.
8: Gold rush on the field.
9: India's champions are ready.
8: The battles and the breakthroughs from the arena to the podium.
9: Asian Games 2026.
8: Go for glory only on NDTV.
10: 5 hours to go for all of DKS's dreams to come true. I'm going to try and get more into the crowds. Here are the pictures, Siddaramaiah.
11: NDTV stands completely engaged with Karnataka.
12: Higher rate, check the audio. Higher rate, check the audio.
10: Let's do it. Let's do it. Let's start.
13: Breaking stories, we're jumping straight into it.
10: We've got a picture of the letter. what is in your letter. You can never predict what's going to happen in Tamil Nadu politics.
7: 21 days in Kashmir. Unfiltered list of things I saw and observed on the ground.
10: Very special ground report from the line of control. There were some children who've lost limbs in the shelling.
13: For a country that has fought so many wars in the mountains and at high altitude.
7: We're standing on the Indian Navy's newest warship.
10: The line of control, Shiv Arun, NDTV.
14: We are crossing a heavy ridgeline now. We are going to be descending into the valley where the damage has taken place. This is the Bhotekoshi River now. It used to be Trishuli downstream. It's now the Bhotekoshi. This is the first look that we saw by helicopter of the exact spot where the floods broke through. To my left over here, they were all homes. Ashwini, you see the bank of the river over here. They were all homes. None of them exist. They've been completely washed away. There is 100% destruction over here. 100%. There are no homes, no structures at all. As we go back towards Kathmandu, there's a helicopter right there. It's got dead bodies slung underneath it, is what we're told. Well, we're now in Trishuli, and it's in fact just on the banks of the Trishuli over here that a lot of the damage has taken place. Well, we are at one of the sites where there are rescue operations which are now taking place. The Nepalese army is over here. How is every minute absolutely critical in an operation like this? Time is not in your side.
15: We are more than 90 people here. So we are trying best.
14: With our reports, we hope to get and provide our viewers a bigger, better idea of the extent of the devastation and what the people of Nepal are going through. Vishnu Shom for NDTV.
16: By noon, the world has changed. The headlines tell you what happened. Breaking Ground tells you why. We break down the story. We demand answers.
17: There is a deathly silence around this makeshift mass burial ground here in Bharatpur district in Nepal.
18: I want you to reach out to the Maharashtra Chief Minister today through our channel and tell them what you've been through as a father.
19: Marne se bada kya hoga?
18: As a journalist, I can say you're not alone.
17: So you can focus on what really matters. Watch Breaking Ground with me, Vedika Sood. Weekdays 12 to 2 p.m. only on NDTV, when it really matters.
20: The front lines of Kargil. The fury of Operation Sindhu.
14: So many attacks.
20: The chaos and cries of disaster zones. To fighter jet cockpits. And the world's most defining interviews.
14: It's incredible.
20: He has seen history break. Live. Unfiltered. 20,000 hours of live broadcasting.
14: Welcome to Left, Right and Center.
20: Hard facts.
14: War-struck country.
20: Hard questions.
14: In the Ukraine.
20: 30 years of trust.
21: In the Kargil area.
14: North Ukraine.
22: In France. In Italy.
14: At Srinagar.
22: I am Mr. France.
14: Vishnu Shom for NDTV.
23: Welcome back. Some breaking news now coming in, and right-wing influencer and vigilante Swatantra Bhardwaj has been granted interim bail for 3 weeks by a court in Delhi. This is in the case of assault of a teen Dalit activist's father. This took place at Jantar Mantar during the protest by the Cockroach Janta Party earlier. Now, do remember, it was after the Cockroach Janta Party leaders and activists protested at the Parliament Police Station that finally action was taken against Swatantra Bhardwaj, who went on to a podcast where he in fact boasted about the assault. Well, with that, we'll slip into a short break. News updates continue on the other side with Rahesha.
2: Hello and welcome to Apple Park. I am so thrilled to be here today. Every day, people around the world rely on our products.
3: Siri AI can find what you need and get more done than ever. And it already works seamlessly with over 300,000 apps.
4: NDTV's big splash at Apple event. NDTV at Apple's biggest upgrade. NDTV app, Apple Global Showcase. NDTV makes it to the world's biggest tech moment. NDTV app is the most trusted. NDTV, when it really matters.
0: Gold rush on the field.
9: India's champions are ready.
16: The battles and the breakthroughs. From the arena to the podium.
9: Asian Games 2026.
16: Go for glory. Only on NDTV.
10: 5 hours to go for all of DKS's dreams to come true. I'm going to try and get more into the crowds. Here are the pictures, Siddaramaiah.
11: NDTV stands completely engaged with Karnataka.
12: Higher Ed, check the audio.
10: Let's do it.
7: Breaking story, we're jumping straight into it.
10: We've got a picture of the letter. What is in your letter? You can never predict what's going to happen in Tamil Nadu politics.
7: 21 days in Kashmir. Unfiltered list of things I saw and observed on the ground.
10: Very special ground report from the line of control. There were some children who've lost limbs in the shelling.
13: For a country that has fought so many wars in the mountains and at high altitude.
7: We're standing on the Indian Navy's newest warship.
10: The line of control, Shiv Arur, NDTV.
14: We are crossing a heavy ridge line now. We are going to be descending into the valley where the damage has taken place. This is the Bhotekoshi River now. It used to be Trishuli downstream. It's now the Bhotekoshi. This is the first look that we saw by helicopter of the exact spot where the floods broke through. To my left over here, they were all homes. Ashwini, you see the bank of the river over here. They were all homes. None of them exist. They've been completely washed away. There is 100% destruction over here. 100%. There are no homes, no structures at all. As we go back towards Kathmandu, there's a helicopter right there. It's got dead bodies slung underneath it, is what we're told. Well, we're now in Trishuli, and it's in fact just on the banks of the Trishuli over here that a lot of the damage has taken place. Well, we are at one of the sites where there are rescue operations which are now taking place. The Nepalese army is over here. How is every minute absolutely critical in an operation like this? Time is not in your side.
15: We are more than 90 people here. So we are trying best.
14: With our reports, we hope to get and provide our viewers a bigger, better idea of the extent of the devastation and what the people of Nepal are going through. Vishnu Shom for NDTV.
16: By noon, the world has changed. The headlines tell you what happened. Breaking Ground tells you why. We break down the story. We demand answers.
19: There is a deathly silence around this makeshift mass burial ground.